ಪ್ರೀತ್ಪು ಬಲೀನ ಹುಟ್ಟ ಸತ್ಗುರು ಶಬದ ಅಥ ಅಮೇತಾರಸಗುಟ್ಟ ಮತ ಮಾತ ಸಂತೋಖ ಪಿತಾ ಸರ್ ಸಹಜ ಸುಮ್ಮಾಯೋ ಆಯುನಿ ಸಂಭವ್ಯೋ ಜಗದ್ ಗುರ್ಬಚನ ತರಾಯೋ ಅಭಗಾತ್ ಅಗೋಚರ ಪರ ಪರ ಮನ ಗುರು ಶಬದ ವಸಾಯೋ.